0: ಕೊಂಡ್ರ ನನ್ನ ಬೀಕುತ್ತವ
1: ಸುಮ್ಮನಿಕೆ ಆಯಾಜೆ
0: ಹೊಲ್ದಾರೌಲೆ ನೋಡ್ರ ನೀ ಕನ್ನ ಮುಂಡೋಣ್ರ.